ಪೋಕ್ಪ ಸೀಬ ನಾಯ್ಬ ತೈಬಂಗ್ಪಾಲ್ ಇಬುಂಗೋದಂಗಿ ಖುತ್ಸೇಮ್ನಿ ಭಕ್ತ ಸಿಂಗ್ ನಹೈನರಿ ಪುನ್ಸಿ ಮಹೈ ಯಾನ್ನಬ ಭಕ್ತಿತನ ಲಂಬಿನಿ ಗಾಂಧೋಯ್ಬಿಯು ಇಬುಂಗೋ ಥಮೋಯ್ ಮಂದಿರ್ ಮನುಂಗ್ದರ್.

ಇಬುಂಗೋ ನಂಗಿ ನಗುಂತವು ಸಕ್ಚಗೆ ಸೊಂಜಗೆ ಮತಂ ಪುಂಬದ ಪಾಪ್ಚೇಲ್ಲಬ ಥವಾಯ್ ಅಸೆ ಗಮ್ಹನ್ಬಿಯು ಚಂಗ್ಜಬ ನಖುಯ ಥಂಬಾಲ್ದ ಸೊಂಜರಿ ನಂಗಿ ಮಿಂಗ್ಲೆಂತವು ಕಚ್ಚರಿ ಲೈರಾಂಗ್ ಖುಯಾ ಖಾದಾ.

ನಿಮ್ಮಕೂಗಿ ಮಕೂಬ್ ಗ್ರಾಮ್ ತರಾನಿಥೋಯ್ ಲೋಬಿರಗ ಉಚ್ಚಿಥಿ ಮಕೂಬ್ ಗ್ರಾಮ್ ತರಾನಿಥೋಯ್ ಲೋಬಿರಗ ಅನಿಯದು ಕುಪ್ನ ತಕ್ಕಾಯ್ದುನ ತಿನ್ಸಿನದುನ ಗ್ರೇನ್ ತರಾನಿಥೋಯ್ಗಿ ಮರುಮ್ನ ಕೊಹಿ ಚಾಮಸ್ ಅಮಗ ನೋಮದ ಅನಿರಗ್ ನತ್ರಗ ಅಹುಮ್ಲಕ್ ಚಾಬನ ನುಮಿತ್ ತರಾನಿದಗಿ ಕುನ್ನಿ ಮುಕ್ ಚಾರಬದಿ ಅಕನ್ಬ ಲೋಕ್ಗೆ ಅನಾಬಸು ಫಹನ್ಬಂಗಮಿ ಗುಸ್ತರೋಗ್ ಹೈಬದಿ ಉನ್ಸಾಗಿ ಅನಾಬದ ನಿಮ್ಮ ಕುಪ್ ತೊಲಾ ಅಮ ಕಾಲಿ ಜಿರಾ ತೊಲಾ ಅಮ ತಿನ್ಸಿಲ್ಲಗ ಗ್ರೇನ್ ತರಾನಿಥೋಯ್ಗ ಕೊಹಿಗ ಚಾಮಸ್ ಅಮ ನೋಂಬದ ಅನಿರಕ್ ಅಹುಮ್ರಕ್ ಚಾಬನ ಥಾ ಅನಿ ಅಹುಮ್ ಚಾರಬದಿ ಗುಸ್ತರೋಗ್ ಉನ್ಸಾಗಿ ಅನಾಬಸಿಂಗ್ ಫಹನ್ಬಂಗಮಿ ಮಸಿನಿ ನಿಮ್ನ ಐಕೋಯ್ ಮಿಯೋಯ್ಬದ ಪೀರಿಬ ಕಾನಬಸಿಂಗ್ ಕಾನಬಸಿಂಗ್ ಅಸಿ ಖಂಗ್ಮಿನಕ್ಕಿಬಗ ಲೊಯ್ನನ ಸಿದ ಹಿದಾಕಿ ಥೌರಂ ಲಾಂಥೋಕ್ಚಬ ಮತಾಂಗ್ ಅಸಿದ ಲೊಯ್ಸಿಂಜರಿ.

ಮತಂಶೈಗಿ ಅನಿಸುವ ಕುದೋಲ್ದ ತಾಮಿನಸಿ ಮೈಬಮ್ ರೋಶಿಬಿನಾಗಿ ನೈಟೋಮ್ ಖೊಂಜಲ್ದ ಬಿಮೋಲ್ ಚಾನ್ಮಾಂಗ್ಸಾ ತಬಮ್ನ ಸೈರೆಂಬ ಮತಂ ಇಶೈ.

0: ಆಕಾಶವಾಣಿ ಇಂಫಾಲ್ ನಿಂಥೋಖೋಂಗ್ಜಮ್ ಸುನೀನ ಪಾವು ಪಾಜರಿ ಅಹನ್ಬದ ಮರುವೊಯ್ಬ ಪಾವು ಚಾಮ ಕುಂಠಾ ಮಂಗಾ ಸುಬ ಡುರಾನ್ ಕಪ್ಗೆ ಇಂಫಾಲ್ ಲೇಕ್ ಗಸಿದಗಿ ಇಂಫಾಲ್ಗೆ ಕುಮಲಂ ಪಾಕ್ ಮೆನ್ ಸ್ಟೇಡಿಯಂದ ಹೊರಗನೆ ಮಣಿಪುರ್ ಪೊಲೀಸ್ನ ಆಯ್ನೆ ತಿಂಕ್ರಬ ಲಾಲಹುಲುಪ್ ಅನಿಗೆ ಮಿಯು ಅನಿ ತೊಂಗಾನ್ ತೊಂಗಾನ್ ಮಫಂಸಿಂಗ್ದಗಿ ಫಾರೆ ಅಮಸೊಂಗ್ ಪ್ರಧಾನ ಮಂತ್ರಿ ನರೇಂದ್ರ ಮೋದಿನ ಸ್ಕೈ ರೂಟ್ ಏರೋಸ್ಪೇಸ್ಗೆ ಪವನ್ ಚಂದನ ಅಮಸೊಂಗ್ ನಗಾ ಭಾರತ ಕಾಗ ಉನ್ನಖ್ರೆ ಚಾಮ ಕುಂಠಾ ಮಂಗ ಸುಬ ಡುರಾನ್ ಕಪ್ಗೆ ಇಂಫಾಲ್ ಲೇಕ್ ಗಸಿದಗಿ ಇಂಫಾಲ್ಗೆ ಕುಮಲ್ ಲಂಪಾಕ್ ಮೆನ್ ಸ್ಟೇಡಿಯಂದ ಹೊರಗನೆ ಇಂಫಾಲ್ ಲೇಕ್ಗೆ ಗಸಿ ಹೌದೋಪ ನುಮಿತ್ತ ನೇರೋಕಾ ಎಫ್ ಸಿ ಅಮಸೊಂಗ್ ಟ್ರಾವ್ ಎಫ್ ಸಿ ಲಂಬಾ ಥೆಂಗರಗನೆ ಮೇಸ್ ಅಸಿ ಯೆಂಗ್ಬ ಯಾನಬಗಿದಮಕ್ ಮಣಿಪುರ್ ಸರ್ಕಾರ್ಗೆ ಆಫೀಸ್ ಯಾವ್ನ ಮಹಿ ತಂಫಂಸಿಂಗ್ ಎಡೆಡ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಕಾರ್ಪೊರೇಷನ್ ಅಮದಿ ಆಟೋನಮಸ್ ಬಾಡಿಸಿಂಗ್ ಗಸಿ ಸುತಿ ತಂಖಾಯ್ ಒಯ್ಗನಿ ಹಾಯ್ನ ಸರ್ಕಾರ್ನ ಲೌಥೋಕ್ರೆ ಇಂಫಾಲ್ಗೆ ಕುಮಲ್ ಲಂಪಾಕ್ ಮೆನ್ ಸ್ಟೇಡಿಯಂದ ಗಸಿ ಅಮಸೊಂಗ್ ಥಾ ಅಸಿಗೆ ಕುಂಟ್ರಾ ಅಮದಿ ಮಥಂಗ್ ಥಾಗಿ ಅಹುಂ ಮಂಗ ಮಾಪನ್ ಅಮಸೊಂಗ್ ತರಾನಿಥೊಯ್ದ ಸಾನಗದವರಿಬ ಸಾಮ ಕುಂಟ್ರಾ ಮಂಗ ಸುಬ ಡುರಾನ್ ಕಪ್ ಲಿಸಿಂಗನಿ ಕುಂಟರುಗ್ಗೆ ಮೇಸ್ ಸಿಂಗ್ ಆಕಾಶವಾಣಿ ಇಂಫಾಲ್ನ ಸಂಗಾಯಿ ಚಾನೆಲ್ದ ಲೈವ್ ಕಾಮೆಂಟರಿ ತೌದನ ಸಂದೋಕನಿ ಗಸಿಗೆ ಒಯ್ನ ನುಂಥಿಲ್ ಪುಂಗ್ ಮಂಗಾದಗಿ ಮೇಸ್ ಲೋಯ್ದ್ರಿಬ ಫಾವುಬ ಆಕಾಶವಾಣಿ ಇಂಫಾಲ್ನ ಸಂಗಾಯಿ ಚಾನೆಲ್ದ ಲೈವ್ ಕಾಮೆಂಟರಿ ಅಸಿ ಸಂದೋಕನಿ ಹಾಯ್ದೆ ಅಮರೋಂದ ಡುರಾನ್ ಕಪ್ ಅಸಿಗೆ ಯೆಂಗ್ಲಗ ಮಣಿಪುರ್ ಪೊಲೀಸ್ ಟ್ರಾಫಿಕ್ ಕಂಟ್ರೋಲ್ ವಿಂಗ್ಗೆ ಅಡ್ವೈಸರಿ ಅಮ ಥೋಕರೆ ಅಡ್ವೈಸರಿ ಅಸಿಗೆ ಮತ್ತಿನ ಮೇಸ್ ಅಸಿ ಯೆಂಗ್ಬ ಲಾಕ್ಪ ಗಾಡಿ ಪೊರಕ್ಪ ಮಿಯೋಯ್ಸಿಂಗ್ನ ಗೇಟ್ ನಂಬರ್ ಟೂ ಅಮಸೊಂಗ್ ಫೈವ್ದ ಚಂಗನಿ ಖೋಂಗ್ನ ಲಾಕ್ಪ ಮಿಯೋಯ್ಸಿಂಗ್ನ ಗೇಟ್ ನಂಬರ್ ಥ್ರೀ ಅಮಸೊಂಗ್ ಫೋರ್ದ ಚಂಗನಿ ಹುಟ್ಕೋ ಗೇಟ್ ಅಮಸೊಂಗ್ ಗೇಟ್ ನಂಬರ್ ಒನ್ ಅಸಿ ಮಿಯಾಮ್ನ ಚಂಗ್ಬದ ಅಥಿಂಗ್ಬ ಲೈಗನಿ ಮೇಸ್ ಸಾನರಿಂಗ್ ಮನುಂಗ್ದ ಪಂದೋನ್ ಕ್ರಾಸಿಂಗ್ದಗಿನ ಎಮ್ ಎಮ್ ಟಿ ಎಗಿ ಖೋಂಗ್ನಾಂಗ್ ಫಾವುಬ ಮಿಯಾಮ್ನ ಸತೋಕ್ ಸಸಿನ್ ತೌಬದ ಅಥಿಂಗ್ಬ ಥಮ್ಲೆ ರಾಜ್ಯ ಅಸಿದ ಆಯ್ನ್ ಕಾಯ್ಬ ಪಾಮದಬ ಥೌದೋಕ್ಸಿಂಗ್ ಥೋಕ್ತನಬಗಿದಮಕ್ ಸೆಕ್ಯೂರಿಟಿ ಫೋರ್ಸ್ಗೆ ಮೈಕೈದಗಿ ಸಿಂಗ್ ಅಮಸೊಂಗ್ ತಂಪಾಕಿ ತೊಂಗಾನ್ ತೊಂಗಾನ್ ಮಫಂಸಿಂಗ್ದ ಥೀಬ ಹುಂಬ ಅಮಸೊಂಗ್ ಏರಿಯಾ ಡೊಮಿನೇಷನ್ಗೆ ಥಬಕ್ಸಿಂಗ್ ಮಖಾ ತಾನ ಚಥರಿ ಮಣಿಪುರ್ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಪಾವುನ ಹಾಯ್ ಕನಾಗುಂಬ ಮಿಯೋಯ್ ನತ್ರಗ ಕಾಂಗ್ಲುಪ್ಸಿಂಗ್ನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸಿಂಗ್ದ ವೆರಿಫೈ ತೌದ್ರಿಬ ಪಾವುಸಿಂಗ್ ಥಗತ್ಪ ಶೇರ್ ತೌಬ ಅಮಸೊಂಗ್ ಸೆಂಗ್ದೋಕ್ಪಗಿ ಥಬಕ್ ತೌದನಬ ವಾಫಂಸಿಂಗ್ ಖಂಗಲಗಲಿ ಮಫಂ ಖಾಂಗ್ದಬ ಪಾವುಸಿಂಗ್ ಸೋಷಿಯಲ್ ಮೀಡಿಯಾದ ಥೆಂಗರಬದಿ ಅಚುಂಬ ಖಂಗ್ದೋಕ್ನೊಬಗಿದಮಕ್ ಸೆಂಟ್ರಲ್ ಕಂಟ್ರೋಲ್ ರೂಮ್ಗೆ ಫೋನ್ ನಂಬರ್ 9485280419ದ ಫೋನ್ ತರೊಕ್ನಬ ಖಂಗಲಿ ಅಮರೋಂದ ಆಯ್ನ ಥಿಂಕರ್ಬ ಲಾಲಹುಲುಪ್ ಆರ್ ಪಿ ಎಫ್ ಪಿ ಎಲ್ ಎಗಿ ಮಿಯೋಯ್ ಅಮ ಗರಾಂಗ್ ಮಣಿಪುರ್ ಪೊಲೀಸ್ನ ಫಾರಿ ಮಿಯೋಯ್ ಅಸಿ ಲಂಬುಲೆಂದಗಿ ಫಾಕಿಬನೆ ನುಮಿತ್ ಅಸಿಮಕ್ತದ ಆಯ್ನ ಥಿಂಕರ್ಬ ಲಾಲಹುಲುಪ್ ಕೆಸಿಪಿ ಎಂ ಎಫ್ ಎಲ್ಗಿ ಎಕ್ದಿಪ್ ಕಾದರ್ ಅಮ ಇಂಫಾಲಿ ಜಿಲ್ಲಾಗಿ ಲಂಗ್ದುಮ್ ಲಂಖಾ ಏರಿಯಾದಗಿ ಮಣಿಪುರ್ ಪೊಲೀಸ್ನ ಫಾರಿ ಮಿಯೋಯ್ ಅಸಿ ಮಿಚ ಮಿಯಾಮ್ದಗಿ ನಮ್ದುನ ಸೇಲ್ ಖೊಂಗತ್ಪದ ಚೆನ್ನಬ ಮಿಯೋಯ್ನಿ ಹಾಯ್ರಿ ಮುಖ್ಯಮಂತ್ರಿ ಯುಮ್ನಾಮ್ ಖೆಮ್ಸಾನ್ಗ ಆಲ್ ಅಸ್ಸಾಂ ಮಣಿಪುರ ಸ್ಟೂಡೆಂಟ್ಸ್ ಯೂನಿಯನ್ಗೆ ಲುಚಿಂಬಸಿಂಗ ಗರಾಂಗ್ ಮುಖ್ಯಮಂತ್ರಿಗೆ ಸೆಕ್ರೆಟರಿಯೇಟ್ ಉನದುನ ಅಸ್ಸಾಂದ ಲೈರಿಬ ಮಣಿಪುರಿ ಮಹಿಳೆಯಸಿಂಗೆ ಸಾಕೊತ್ ಥೌರಾಂಗಿ ಮತಾಂಗ್ದ ಕನಕರೆ ಉನಬದುದ ಮಪುಂಗ್ ಒಯ್ನ ಮಹಿ ಮಸಿಂಗಿ ಲಂದ ಹೇನ ಸಾಕೊತ್ನಬ ಲಂಬಿ ಥೋಂಗಿ ಫಿಬಂ ಫಗದನಬ ವಾಫಂಸಿಂಗ್ ಕನಕಿ ಸೋಷಿಯಲ್ ಮೀಡಿಯಾದ ಥಗತ್ಪ ವಾರ್ವಲಮದ ಮುಖ್ಯಮಂತ್ರಿನ ಹಾಯ್ ಮಣಿಪುರ್ ಸರ್ಕಾರನ ಹಿರಂಸಿಂಗ್ ಅಸಿಗೆ ಮತಾಂಗ್ದ ಮರಿ ಲೈನಬ ಸ್ಟೇಕ್ ಹೋಲ್ಡರ್ಸಿಂಗ ತನದುನ ಪೈಖತ್ಪ ಯಾವ ಥೌರಾಂಗ್ಸಿಂಗ್ ಪೈಖಲಗನೆ ಸರ್ಕಾರ ಅಸ್ನ ಸಾಕೊತ್ ಥೌರಾಂಗ್ ಶಿಕ್ಷೆ ಅಮಸೊಂಗ್ ಮಣಿಪುರ್ಗೆ ಮಹಿಳೆಗೆ ಯೈಫನಬಗಿದಮಕ್ ಮತಂ ಸುಪ್ಪದ ಲೆಪ್ತುನ ಲೈರಿ ಮಾಲಿಯಂಗೆ ಹೆಪಟೈಟಿಸ್ ನುಮಿತ್ ಗಸಿ ಮಣಿಪುರಸು ಪಾಂಗ್ಥೋಕ್ಲಿ ನ್ಯಾಷನಲ್ ವೈರಲ್ ಹೆಪಟೈಟಿಸ್ ಕಂಟ್ರೋಲ್ ಪ್ರೋಗ್ರಾಮ್ ಎಸ್ ಹೆಚ್ ಎಸ್ ನ್ಯಾಷನಲ್ ಹೆಲ್ತ್ ಮಿಷನ್ ಮಣಿಪುರ್ ಅಮಸೊಂಗ್ ಡೈರೆಕ್ಟೊರೇಟ್ ಆಫ್ ಹೆಲ್ತ್ ಸರ್ವಿಸಸ್ ಮಣಿಪುರ್ನ ಪುನಃ ಸಿಂಧುನ ರಾಜ್ಯ ಥಾಕಿ ಒಯ್ಬ ಥೌರಂ ಇಂಫಾಲ್ಗೆ ಕ್ಲಾಸಿಕ್ ಗ್ರಾಂಡಿಯದ ಪಾಂಗ್ಥೋಕ್ಲಗನಿ ಪಾಲನ್ ಥೌರಂ ಅಸಿಗೆ ನುಂಗೇಬ ವಾರೋಲ್ದಿ ಲೆಟ್ಸ್ ಬ್ರೇಕ್ ಇಟ್ ಡೌನ್ ಹೈಬಸಿನಿ ಥೌರಂ ಅಸಿದ ಹೆಲ್ತ್ ಸರ್ವಿಸಸ್ಗೆ ಡೈರೆಕ್ಟರ್ ಡಾಕ್ಟರ್ ಎನ್ ಹೇಮಂತ್ ಕುಮಾರ್ ಎನ್ ಎಚ್ ಎಂಗೆ ಸ್ಟೇಟ್ ಮಿಷನ್ ಡೈರೆಕ್ಟರ್ ಡಾಕ್ಟರ್ ಎಂ ದಿನೇಶ್ ಸಿಂಗ್ ಅಮಸೊಂಗ್ ಫ್ಯಾಮಿಲಿ ವೆಲ್ಫೇರ್ ಸರ್ವಿಸಸ್ಗೆ ಡೈರೆಕ್ಟರ್ ಡಾಕ್ಟರ್ ಎನ್ ಬಿನೋದ್ ಸಿಂಗ್ ಸರುಕ್ ಯಾಗನಿ ಹೈದೆ ಮಥಂಗ್ ಥಾಗಿ ಆಗಸ್ಟ್ ಕುಂತರೇಟ್ ಫಾವು ಪಾಂಗ್ಥೋಕದಬ ಸಕ್ಲಾಮ್ ಖೋಕ್ಸತ್ ನಿಂಗ್ಸಿಂಗ್ ಥೌರಂಗಿ ಸರುಕಂ ಒಯ್ನ ಎಂ ಸೂನ ಸಿಂಧು ಗರಾಂಗ್ದಗಿ ಮಥೌ ಸಂಗ್ಬ ಥಾಬುಂ ಹೊಗ್ದೋಕ್ರೆ ಇಂಫಾಲ್ಗೆ ಟಿಜಿ ಹೈ ಸೆಕೆಂಡ್ರಿ ಸ್ಕೂಲ್ದ ಪಾಂಗ್ಥೋಕ್ಬ ಥೌರಂ ಅದು ಮರುವೊಯ್ನ ಮಿ ಪಾಲ್ ತಾಂಗ್ದಬ ಮರುಮ್ದೊಮ್ ಲೆಪ್ಚಬಂಗಬ ಮಣಿಪುರಮ ಎನ್ನಬ ಪಾಂದಮ್ದ ಹೊಗ್ದೋಕಿಬನಿ ತಾಬಿರಿಬ ಪಾವಸಿ ಆಕಾಶವಾಣಿ ಇಂಫಾಲ್ದಗಿನಿ ಪ್ರಧಾನಮಂತ್ರಿ ನರೇಂದ್ರ ಮೋದಿನ ಸ್ಕೈ ರೂಟ್ ಏರೋಸ್ಪೇಸ್ಗೆ ಪವನ್ ಚಂದನ ಅಮಸೊಂಗ್ ನಗಾ ಭಾರತ್ ದಕಾಗ ಉನಕ್ರೆ ಸೋಷಿಯಲ್ ಮೀಡಿಯಾ ಥಗತ್ಪ ವಾರ್ವಲಮದ ಶ್ರೀ ಮೋದಿನ ಹಾಯ್ ಉನಬ ಅದುದ ವಿಕ್ರಮ್ ವಾನ್ ಮೈ ಪಾಕಿಬಗೆ ವಾಫಂಸಿಂಗ ಲೋಯ್ನನ ಅತೋಪ ಮರಿ ಲೈನಬ ವಾಫಂ ಕಯಾಸು ಖನಕಿ ಪ್ರಧಾನಮಂತ್ರಿನ ಮಕ್ಕಿ ತುಂಗಿ ಪುನ್ಸಿಗೆ ವಾಕಲೋನ್ಸಿಂಗ್ ತಾರ್ಬ ಮತ್ತುಂಗ್ದ ನುಂಗಾಯ್ಬ ಫೊಂಗ್ದೋಕಿ ಮಾಂಗ್ನ ಹಾಯ್ ಭಾರತ್ಗೆ ಪ್ರೈವೇಟ್ ಸ್ಪೇಸ್ಗೆ ಇಕೋಸಿಸ್ಟಮ್ ಅಸಿದ ಮಕ್ಕಿ ವಾಕಲೋನ್ಸಿಂಗ್ ಅದುನ ಲಂ ಅಸಿದ ಅಚೌಬ ಮಮಿ ತಾರಿ ಮಕ್ಕಿ ನಿಂಗನಬ ಲೈತಬ ಹೋನಬ ಅದುಗೆ ಮಹೈನ ಲಂ ಅಸಿದ ಮಪುಂಗ್ ಫಾನ ಮಾಯ್ ಪಾಕು ಪೊರಕನೆ Skyroot Aerospace Team da Pradhan Mantri na ye proposal piri. Meghalaya ki Mantri Mandol na Meghalaya Electric Vehicle EV Policy lisingani kuntaruk ayaba pikre. Masigi makada Electric Vehicle laiba miyoi sing na lupa lising kun mangagi incentive ka loina na gari sing registration taubagi fee su piragani. Policy asida makongani panba makong ohum panba masung makong mari panba gari sing konsili. Rajasthan Housing Housing Electric Vehicle Leasing Mangalai Sarkar Sina Hena Lehena Pandam Thamli Tongan Tongan Mamapam Singda Commercial Charging Station Sing Thamlagani Rajapal Ajay Kumar Bhallana Manipur Ki Sanaroi Sarokhai Bam Bidya Rani Na Weightlifting Da Sanjengi Ta Kaman Phangla Pada Thagat Pafong Dorakli Scotland Na Yumbu Oiduna Glasgow Da Pangthukli Ba Commonwealth Games Singani Kuntaruk Da Ngarang Bharat Ki Mahut Silibi Manipur Ki Weightlifter Sarokhai Bam Bidya Rani Na Kilogram Yankhani Pan Ki Kangrup Ta Sanjengi Ta Kaman Phangle Snatch Ta Kilogram Marfuni Pan Mandi Clean and Jerk Ta Kilogram Sama Tarama Thoi Yauna Puna Kilogram Sama Marputrama Pan Thangatuna Sanjengi Ta Kaman Phangbangam Ki Social Media Thagat Pawarwala Mada Rajapal Na Hai Commonwealth Games Singani Kuntaruga Sida Manipur ki sanaroi singna singthaningai oina Saiko Mirabai Chanu amasung Rishikanta Chanambamna sanagi amasung lukabi lupagi takaman laukhrabani mangna hai raija si ki sanaroi singna Bharat ki sanakonabagi lamasida top top thaudagama utuna leibaga si ki miyamda sanaroi singi pungning thogotningai oiba mai pakpa purak pangamle amaromda mukhyamantri Yumnam Khemsana su sorokaibam Bidyarani na senjegi takman phaglakpada raija si ki sautuk channgai oire haina nungai ba phongdorakle Makoigi Katokpa Kang Bakan Bamadi, Sanakona Bagi Lamda Hanbalita Bet Sanksin Basina, Mai Pakpasi, Porpungambani, Manipurgi Sanaro Sorokaban Bidiarani Sensengi Takaman Panglakpada, Rajagi Grihamantri Govindas Kontozamasu, Tagat Papungdorakli, Maragasida Narang Pawada, Bharki Sanaroi, Gyaneshwari Yadav na weightlifting eventa Lupagi Takamanamaloki, Housing Pawada Games Asida, Bhar Nasanagi Amba, Lupagi Ahum Amadi Sensengi Ani Yauna, Punna Takaman Panduna, Nipan Subamapam the Lady. Games asida Bharat ki swimmer Sadan Prakash meter chamataragi hurdle sirshida amasung long jumper si Sankaramadi Lokesh final chankre ngasi phongba pause singi mariba pausing gidam khauji khaidem git chandra lairi git chandra
1: thagachari suni lambi singh semgat hanaba mla da lupa crore tara khosi nagani haiba se minister gi wafam security force ki mamang dege gari dege port ching thakra haiba pau amasung duran cup hautopa gamari lena na half holiday lautoki bge pausing yauna tongan tongan no pausing nga simen pu da phongba pause singi maroiba pausing oina phongdari pausing si sanga express manipuri amasung english edition pongna fam people's chronicle nahar gi thaudang huyalan pau sanalai pa manipur mail ganphu mail amasung tamil long time sauna pause yamba gi hanba lamai da phongli andro gi ma kaithel amasung thongani sanga khre matam sangna lairakpa irangna phuruk masel gi mari sokhalle haiba Si Minister Giwafam, Huelan Pauge Ahan Helen Tauri. Pausi Tongan Mumong Helen Tauduna, Pongafam Tamilong Time Shauna, Pausi Yambag Ahan Belamai the Fongli. Port Puvuting Bagi Tavaksin Kankat directly, Security Force Kimamang the Garidigi Port Ching Takre, Maitavada, Ukrul, Somdal, Kamjong, Post Office Ki. Polam Singh Yaukre Havasina, Sangha Express Manipuri Edition Ge, Ahan the Headline Tauri, Masigi Manaba Pau, Tongan Mong the Headline Tauduna, Hillshornville Express Ge, Ahan the Lamai the Fongli. National Highway Tinduna, Nagataruk Yachumba Wild Fangalu, Haina Kongjang Sang Sinkre Haiba Pau, Pogno from Amasung People's Chronicle Pau Sig, Ahan the Lamai the Fongli. Manipur Ngamkhaigi Matang da State Lengak Amadi, India Lengakna, Miam da Mayak Sengba Pirep Kanghan Gadavani, Kokomi Haiwasina, Naharugi Thaudang Pause Ge Ahanba Headline Tauri. Pokso Case da Nupa Ama Court na Jahikul Jail da Lainaba Phadok Pikre Haiba Pau Amasung, MSU Ge Thabum Amasum na Chathagadaba Regeneration Man Haudokre Haiba Pau Sanalabak Pause Ge Ahanba Lamai da Fongli. Laibak Watuk Oikiba Airport Drug Case Sahitra Humdogi Matung da Argument hearing chathaba haure CBI gi charge ta yauba apunba prosecution witness sama henbagi manungda marbudrani thoi examine taure covid pandemic manungda witness khar laikidra haiba pau huelan pau gi han headline taure Kargil Vijay Divas pangthok khibagi pau amsu Manipur mail gi ahan balamai da phongli suni
0: thagatri gi chandra aroibada maroiba pau amok Sama kuntra manga suba duran cup ki Imphal Lake kansidagi Imphal gi Kumalam Park Men Stadium da horogani Manipur Police na aina thinkhaba lalolup ani gi miyoi ani tongan tongan mapam singdagi fare amasong Pradhan Mantri Narendra Modi na Skyroot Aerospace ki Pawan Chandana amasong Nagavara daga unakre pauloi jare

ಮಥಂಡಲಾನ್ ಥೊಕ್ಚರಿ ವಾಕ್ಚಿಂಗಿಲೆನ್ ಫಿಲ್ಮ್ ಸಿದಗಿ ಅರ್ಬಿನ್ ಸೊಯ್ಬಂ ಅಮದಿ ಚಿತ್ರ ಪಂಗಂಬಂ ಅನಿಗಿ ಅಪ್ಪುನ್ಬ ಖೊಂಜಲ್ದ ಏಕೇಂದ್ರ ತೆನ್ಸುಬನ ಸೈರೆಂಗ್ಬ ತೋನಿ ಅಹೈಬಂನ ಸೈರಾಂಗ್ಬ ಫಿಲ್ಮ್ ಇಸೈನಿ. ಇಸೈ ಅಸಿಬು ಖೊಯ್ದಾ ಬಿದುನ ಖನ್ಬಿರಕ್ಬಸಿಂಗ್ನ ಬಿಜಯ್ಪುರ್ ಪಾಲೆಂದಗಿ ಸುಂದರ್ ಓಕ್ರಂ ಅಮದಿ ಒಯ್ನಾಮ್ ಆಶಾ. ಇಸೈ ಖುದೋಲ್ ತಮ್ಜರಿ ತಾಮಿನಸಿ.

ಮಥಂಗ ಮೋಕ್ ತಾಮಿನಸಿ ಸಲಾಂ ಸೋಫಿಯಾ ಚನುಗಿ ಖೊಂಜಲ್ದ ದೇವೆನ್ ಲೈಶ್ರಮ್ನ ಸೈರೇಂಬ ಮಥಮಿಷೈ ಪಾಖಂ ಪುಗ್ನಿಂಗ್ ಪೇನಬ ಫಜಬ ವಾಹೈ ಹೈಜದೆ ಅಸುಮ್ನ ಸೈಹೌರಿ.

0: ಸಂಧ್ಯಾ,
1: ಕೈ ಹೇಗೆ?
0: ನಂಗಿನ ಮೀಸೆ ಹೆಕ್ತ ಕೌನಿಂದೈ ಕೌಬಗಿ ಪಿಯನ್ ಬನ್ನಾಯ್ತಿ. ಮತಮ್ ಮಮದ ನಂಗಿ ನುಸಿ ಸಂಸಾರದ ತಿಂಜರಗೆ ಖಂಜರುಬ ನಸಿದಿ ತಿಂಜಬ ಫಂಜರೆ ಮಸಿದಗಿ ಹೆನ್ಬ ಅತೈ ನುಮಾಯ್ಬ ಮಲೈರಂ ಕಿಗದ್ರ
1: ನುಸಿ ಪಂಥುಂಗ್ ಯೌದ್ರಬಸು ಮದುನ ನಂಗಿ ನುಮಾಯ್ಬ ಓರದ್ರ
0: ನುಸಿ ಬಬು ಕಾಯ್ನನಬ ನುಸಿನಬ್ರನೆ ನುನಬ ನತ್ರ
1: ಅದುಬು ಕಾಯ್ನಬ ಸಿಸು ನುಸಿನ ದೇ ಹೈಬದಿಂಗಮ
0: ಅದುದಿ ನಾಮ್ ತಾಯೋನೆ
1: ಸೇ
0: ನಾ ಕಾಯ್ನಬಗ ಥುಂಗ್ನಬಗ ಕರಮನೆ ಏನ ಪಾಮೆ
1: ಥುಂಗ್ನಬನ ಪಾಮೆ ಥುಂಗ್ನಬಬು ಪಾಮ್ದಬ ಸಂಸಾರಸಿದ ಲೈರಂಗದ್ರ
0: ಕರಿಗಿನ
1: ಕಾಯ್ನಬಗಿ ಮೈಸಾದಿ ಯಾಮ್ನ ಖಾಂಗ್ಬ ವಾಯ್ ಹೈನೆ
0: ಸುಮಿ ಸಂಧ್ಯ ಅಯ್ಕೊಯನಿಸು ಕಾಯ್ನಬಗಿ ಮರಿದಗಿ ಯಾಮ್ನ ಲಾಮ್ನ ಲೈಬ ತಾವನೆ
1: ಚಿಂಗ್ನಬ ಅಮದಿ
0: ಕರಿ
1: ಐದಿ ಇಮಾ ಇಪ್ಪ ಕಾಯ್ನಕ್ರಬಿ ಅಬೋಕ್ನ ಯೋಗ ಪಿರಕ್ಪ ಪೂಪಾಂಗ್ ಸೂದ್ರಬಿನಿ
0: ಸಂಧ್ಯಾ
1: ಹೌಜಿಕಿ ಅಹೆನ್ಬ ತಾನರಬ ಮತಮ್ಸಿದ ಐಬು ಮಮೌ ಒಯ್ಬದ ಹರಾವುಗದಬ ಕನ ಲೈಗನಿ ಖಲ್ಲುಬದ ಥಮುಯ್ಸೆ ಚಿಂಗ್ನಬ ಅಮದಿ ನಿಂಗನಬ ಪೊಯ್
0: ಮದು ಮಿಯೋಯ್ಬನ ಸೇಮ್ಬನಿ ಅಸಾವರಂ ಪಾಂಬ ವಾಖನ್ನ ಥಮುಯಿ ನುಸಿ ಸೇಲ್ದಿ ಮಹಾನ್ಬ ಖಕ್ಕಮ್ಲ ಸಂಧ್ಯಾ
1: ಅದುಗುಂಬ ಅಸಾವರಂಗಿ ಹಿದಾನರಿಬ ಮಿಯೋಯ್ಬ ಸಮಾಜದುದನೆ ಎಕ್ವೈನ ಹಿಂಗ್ಲಿಬಸೆ
0: ಅದುಬನಿ ಸಂಧ್ಯಾ ಮೀ ಕುದಿಮಕ್ಕಿ ವಾಖಲ್ ಮಿಜೆ ಅಮತ ಮನದಬನೆ ಮರು ಅರಿಬದಿ ಥಮು ಸೇಂಬದನೆ
1: ಹೊಯ್ ಪುಮ್ನಮಕ್ ಥಮು ಸೇಂಗ್ನರಗ ಲೋರಿದನ
0: ಸಂಧ್ಯಾ

0: ನಶಾನುಪಾದಿ ಕದಾ ಇದೆ
1: ಮಾಗಿ ಕಾದಲೇ ಹೋಗಿ ಕದಾ ಇದೆ ನೋ ಮಚ್ಚನಿ ಹಯೋಗನಿ
0: ಕದಾ ಇದೆ ನೋ ಹಾಯ್ಬದಿ ಖಂಗ್ರ
1: ಖಂಗ್ಸಿಲಾಕ್ಸೆದಿದ
0: ಮದು ಖಂಗದಬನಿನೆ ಸೌರಕ್ಲಮನಿನ ಕ್ರೋಸ್ ಹೆನ್ನ ಚಂಗ್ಲಕ್ಪಗಿ ಮತಿ ಕದಾ ಇದೆ ಕರಿ ತೌರಿ ಕದಾ ಇದೆ ಕರಿ ಚಲಿ ಹಾಯ್ಬದು ಥೀಗದಬನಿನೆ
1: ಮಾಸು ಅಂಗಾಂಗ್ ಮಸಾ ನತ್ರಬನಿ ಖರಸು ಕೊಯ್ಜೆ ಸನು ಕೈದೌಗಿ
0: ಮದು ಯಾದಿನೆ ಅಮ ಸೋರಬಸು ಅಮ ದಿಲ ಹೌರಿ ಹಾಯ್ರದಿ ಫೈ ಮದು ಸುನತಬ ಏ ಅಂಗಸಿದಿ ಯಾಮ್ ನುಂಗಾಯಿಬ ಪಾವ ಮತಂಗೆ
1: ಕರಿ ಪಾವ ನಮೈ ಪಾಬುವ
0: ಹೇರಾ ಐಕೋಯ್ನ ನಂಗಾಯಿ ಸೇನ್ ವೈನಬ ಪಾಮಿ ಹಾಯ್ಬ ಸಿಂಥಾಮ್ಗಿ ಮರುಪ್ ಇಬೋಲ್ ದೋ ತಿಂಗೈನಿಯೆ ಆ ಹೋಟೆಲ್ದ ಚಾ ಗ್ಲಾಸ್ ಮಮಂ ತಕ್ಮಿನರಗ ವರಿ ಸಾನರಗ್ಲೆ ನಂಗ ಹಾಯು ಹಾಯ್ಬ ವಾದೋ ಐನ ಹೌದೋಕ್ರೆ
1: ಮೈ ಪಾಬುವ ಮಸಾ ನುಪಿ ಅಮ ಖತ್ತಂ ಯಾವ್ಜಬದೋ ಐಕೋಯ್ ಮಯೆಸ್ಕಿ ದಮಕ್ ಹೈನಬ ವಾಫಂ ದುರೋ
0: ಮಾನೆ
1: ಅದುದಿ ಕರಿ ಹಾಯ್ರೆ ಮೈ ಪಾಬುವ
0: ಕರಿ ಹೈರುನಿ ಮಾದಿ ಹರಾವುಬದ ಲೋಯ್ರಬನಿನೆ ಐನ ವಾದು ಹೆಕ್ ಹೌದೋಕ್ಪದ ಮಾನ ಹಾನ ಯಾನಿಂಗ್ಲಗ ಲೈರಮೇದನ
1: ನುಂಗಾಯ್ಜರಿದ ಕೋ ಮೈ ಪಾಬುವ ಅದುದ ಕೈದೌರಬ
0: ಅಂಗಕುನ್ ಹೈ ವಾಸೆ ಯಾಮ್ನ ಯಾ ಯಾ ಯಾ ತೌಬ ಯಾದ್ರಿ ನಶಾ ನುಪಾನ ಯಾನಿಂಗಮ್ದ್ರದ್ದಿ
1: ಮಾನಿ ಯಾದಬ ಯಾರುಯಿ ಐಕೋಯ್ನ ಸಿಲಿಬಸಿಬು ಮಾಗಿ ಫತ್ತನಬರೋ
0: ಅದುಬು ನಂಗ್ ಮಮಾನಿ ವಾಸಿ ನಶಾ ನುಪಾದ ಮುಕ್ತಂಗ್ ಹೌದೋಕ್ಲಗ ಕರಿ ಲೈಬಗೆ ಹಾಯ್ದು ಏಂಬದಿ ಚುಮ್ಮಿ
1: ಸುಮ್ಮಿ ಸುಮ್ಮಿ
0: ಯಾದ್ರೆದನ ನಂಗ್ ಐನ ಯಾನನಬ ಹೊನ್ನಬ ತಾಬನಿ ಆ ಸೋಂಗಿಸು ಮರುಪ್ನ ಮಖೋಯ್ಗಿ ಎಕ್ಸಾಮ್ ಅದು ಲೋಯ್ಕಿಸನು ಅದುಗ ಮಚಾನುಪಿಗಿ ವಾ ಅಮ ತಾರಗ ಅಫಬ ನುಮಿಟ್ ಅಮ ಲೇಪ್ತೊಕ್ನಬ ತೌರಸಿ ಎನ್ನ ಹಾಯ್ರಕ್ಪನಿ ಥಬಕ್ಸಿ ಯಾರಗದಿ ಖರ ಥೂನ ಪಂಥೋಕ್ನಬ ತೌಸಿ ಹಾಯ್ನ ಐಸು ಹಾಯ್ಕಿಬನಿ
1: ಅದುದಿ ಮೊಯ್ ಪಾಬುಂಗ್ಲ ಮಸಿರ ಹಯೆಂಗ್ಲ ಮಸಾಲಗ ಅಫಬ ನುಮಿಟ್ ಅಮ ಲೇಪ್ತೊಕ್ಪಿರುರೋ
0: ಹೋಯ್ನೆ ನಂಗ್ನ ತುಜಿಲ್ಲಕ್ಕಿ ಮಸಿನ
1: ಇಮೌಗಿ ಮಸಕ್ತೋ ಪ್ರಾ ಪ್ರಾ ಪೇಯೆಂಗ್ಲಪ್ಪ

0: ಮಹೇಶ್, ನಂಗು ಕೌತೋಕಿ ಕಲ್ಲು ಬೊಮ್ಮಿ ಕುಪ್ಸದ, ನಂಗು ಏನು ಏನು ನಿಂಗೆ ಸಿಂಗಲ್ ಮಹೇಶ್, ನಾಕ್ತಿ ಅನ್ನೋ ಪುನ್ಸಿ ಲಂಬಿಯ ಮದ ಚಟ್ಕ್ರಗನಿಕು ತಮೋಯ್ದ ಹೌಡು ಲಂಬಾಸ ನಸೀದಿ ನೊಂಗ್ಲೈ ನುಗ್ಸಿದ್ ನಹುಮ್ದೋ ಬೀಕ್ರೇನೆ ಪಂದಗಿ
1: ಮಹೇಶ್ನೇ ಸೇ ಥೋಂಗ್ಸಮ್ ತೋ ಹಂಗ್ ದೋಸೆ ಮಹೇಶ್ ಅಬೋಕ್ ತುಂಗ್ರಬೋ ತುಂಗ್ರೆ ನಾ ಮಪಂ ಸಿದ ಮತೋ ಕ್ರಮ್ನ ಐನ ಮುಲ ಬುಲಾ ಲಬನಿ ಸಂತ್ಯ ಲೂಂಗ್ ಲಕ್ಕದ ಬನ ಹಗ್ನ ನತೆ ಮದುವೆ ಬಿಯಾರ್ ಮಹೇಶ್ ಸೇ ಅಂತು ತಪ್ತ ಲೂಂಗ್ ಬದೋ ತೋಲೆ ಐನ ಮುಲ ಬುಲಾ ಲಬನಿ.

0: ನಾಕಿ ಒಯ್ದವ ನಮ್ ತಾಕಿಲ್ಲ ಅಂದ ತೂಗದವ ಮೀದೋ ಐತಿ ನಕ್ಕೆ
1: ನತ್ತೆ ಸಂತ ಐನ ಹಾರಿ ವಸೆ ತಾಜು ಕೈದೋಕೆ
0: ನಾಕ್ ನೈ ಬನುಕ್ ಶಿರ ಬದಿ ನಾಕಿಲ್ ಹೋಂಗದೋ ಕಯನ್ ಮಗನೋ
1: ಮಧುನ ನಾಕಿ ಅಪಿಯನ್ ಒಯ್ರತ್ರ
0: ಐನ ಹಾರಿ ವಸೆ ಅಬಿ ನಂಗ ಸೆಟ್ ಕ್ರೋಮ್ ಹೇ
1: ಐ ಐ ಮದು ಯಾಬಗಮ್ ಲೋಯ್ ಐ ಮದು ಯಾಬಗಮ್ ಲೋಯ್ ನಂಗು ಪೂದನ ಸೆಪ್ಪ ಐ ಶುಗಮ್ ಗಮ್ ಲೋಯ್
0: ಮಧುರ ನಂಗ ನೈ ಬು ನುಂಗ್ ಸಿರಿಬದಿ ಪುಮ್ನಮಕ್ ಮಿನಮ್ ಮನೆ ನಮ್ ತಾಗ್ನಿ
1: ಅದು ತಿಳಿಯ ನಾ ಐ ಬು ಕೌ ಥುಪ್ಪ ಗಮ್ ಲತ್ರ
0: ನಮ್ ಗನಿ ಐ ಪುಮ್ನಮಕ್ ನಿಂಗ್ ಸಿಂಗ್ ದಬ ನಮ್ ಗನಿ ನಂಗ ಚತ್ ಕ್ರೋ ಮೇ ನಂಗ ಚತ್ ಕ್ರೋ
1: ಐನ ನಮ್ ಕಯಾಗಿ ಮತಿ ನುಂಗ್ ಸಿಬಗೆ ಹೈಬದ ನಾ ಮುಮದಿ ಶೋದಿನ ಕಮಕ
0: ನಾ ಕೈ ಬೋ ಮುಕ್ ಓ ಲಗನು ಕೈದೋಗಿ ನಂಗೆ ಒಂದು ಓಲಗ ನಂಗೆ ಪೇನ್ ಕರೀನು ಮಹೇ
1: ಮಹಿಷಾ ಭಂಗ್ಲಿ ಬಸಿ ನಂಗೆ ಕಕ್ತರು ಸಂಧ್ಯ
0: ನಂಗೆ ಚತ್ಕ್ರು ಮಹೇ ನಂಗೆ ಚತ್ಕ್ರು
1: ನತ್ತೆ ನತ್ತೆ ಸಂಧ್ಯ
0: ಇನ್ನ ಹರಿ ಬಸಿ ಯಾ ಬಿ ಮಹೇ
1: ಥೋಂಗ್ ಶಿಬ್ ತಹಂಗ ಥೋಂಗ್ ಶಿಬ್ ತಹಂಗ ದೋಕ್ಷಿ ಸಂಧ್ಯ ಥೋಂಗ್ ಶಿಬ್ ತಹಂಗ
0: ಐ ಐ ಥೋಂಗ್ ಹಂಗ್ ಬಂಗಮ್ ಲೋಯ್ ಮಹೇ
1: ಬರೀ ಸಂಧ್ಯ ನಂಗೆ ತಮ್ಮ ಅದು ಯೋರಬದಿ ಐ ಶಕೆ ನಾಕಿನ ಫಮ್ದ ಐ ಅಮುಖನ ಯೇಲರ ಐನ ಸಕ್ರವ ಮತುಂದ ನಾಕ್ ನಾಕ್ ಬಿಲುದಗಿ ಪಿರಾಂಗ್ದಿ ಸಿಂಥರ ಕುನುಕು ಐ ಸಲೆ ಸಂಧ್ಯ ಐ ಸಲೆ
0: ಮಹೇಶ್ ಕದಾ ಕದಾ ಥೋಂಗಾಂಗ್ಲಿ ಮಹೇಶ್ ಥೋಂಗಾಂಗ್ಲಿ ಚತ್ಕ್ರಮಾಲಿ ಚತ್ಕ್ರಸನ ಕಾಂಗಮ್ ಜಪ ಮೈ ಚಾಕ್ ಪೂತುನ ಚತ್ಕ್ರೆ ಐಬು ವರೋ ಗನು ಕೋಮಹೆ ಐಗಿನು ಸೇಬಸೆ ಪಂಗಲ್ ತೋ ಪಂಗಮ್ದ್ರೆ

ಲೌಸಿಂಗ್ನ ಸಮೂ ಭಾವನೆ, ಲೌಸಿಂಗ್ನ ಪಂಗಲ್ ಒಯ್ಬನಿ, ಅಪಂಗ್ಬತನ ಮೈಥಿಬನಿ, ಅಸಿಂಗ್ಬಗಿ ಮಿಟಿಯಂಗ್ದಿ ಸಾನ್ಬನಿ. ಸಮೂ ಹಕ್ಚಾಂಗ್ನ ಕಲ್ಲಬಸು ವಾಖಲ್ ಲೌಸಿಂಗ್ನ ಲೈತ್ರಬದ ಅಕಂಗ್ಬ ಸಿಂಗುಮ್ನ ಮೈಚಂ ಒಯ್ಕಿನಿ, ಜನಫಂ ಲೈತನ ಮಾಂಗಿನಿ, ತಾಂಗೋಯ್ಗುಮ್ನ ಪಾಯ್ಕಿನಿ. ಲೌಸಿಂಗ್ನ ಸಮೂ ಫಾಬನಿ, ಲೌಸಿಂಗ್ನ ಪಂಗಲ್ ಒಯ್ಬನಿ.

0: ಆಕಾಶವಾಣಿ ಇಂಫಾಲ್ ಹೌಸಿಗ್ ತಾವಿರಸಿ ಮತಂಗಿ ವಾಫಂದ ಸಾಸು ಸಾರೆ ನೋಂಗ್ಸು ಸೂರೆ ಕಾಂಕ್ಷು ಸಿಗ್ಲೆ ಅಯಿಬ ಖೋಗೇಂದ್ರ ಖೋಮದ್ರಾಮ್ ಸಂಗಾಯ್ ಎಕ್ಸ್ಪ್ರೆಸ್ ಮಣಿಪುರ್ ಇಡಿಷನ್
1: ಮತಂ ಅಮದ ಸನಾ ಲೈಬಾಕ್ ಮಣಿಪುರ್ನಿ ಹೈನರಂಬುದು ಹೌಜಿಕ್ತಿ ಒಯ್ದರಬಗುಂ ತೌರೆ ಚಹಿ ಚುಪ್ಪ ಕಾ ಹೇನಸು ಸಾದಬ ಅಮದಿ ಕಾ ಹೇನಸು ಇಂಗದಬ ಯಾಮ್ನ ನುಂಗಾಯಿಬ ಇಸಿಂಗ್ ನುಂಗ್ಸಿತ್ ಅಯಿಂಗ ಸಾಗಿ ಫಿವಂ ಲೈರಂಬುದುಸು ಒಯ್ದ್ರೆ ಮತಂ ಅಮದ ಯಾಮ್ನ ತಾಂಗ್ನ ಮದುಸು ಚಹಿ ಮಯಾಮ್ ಕಾನ ಕಾನರಗ ಇಸಿಂಗ್ ಇಸಾವ್ ಇಕಂಗಿ ಫಿವಂ ಮಾಯೋಕ್ನರಂಬ ಅದುಸು ಹೌಜಿಕ್ತಿ ಚಹಿ ಅಮದ ಹನ್ನ ಹನ್ನ ಇಸಿಂಗ್ ಇಸಾವ್ಸು ಥೋಕ್ಲೆ ಇಕಂಗ್ಸು ಥೋಕ್ಲೆ ಚಾಖೊಟ್ಪಿಗೆ ಥಾಕ್ ನೇಮ್ದಿಂಗೈ ಹಕ್ಸೆಲ್ಗೆ ಮರಿ ಲೈನನ ಲೌಕಟ್ಪ ಥಬಕ್ಸಿಂಗ್ಸು ಹೌಜಿಕಿ ಫಿವಂ ಅಸಿದ ಲೈಚಿಂಗೈದ ಹೌಜಿಕ್ತಿ ಕರಿಸು ಅಯ್ನ ಲೂನ ಕನದ್ರಬ ಮತಂದುಗಿ ಅಕಿಬ ಫಂಗ್ಲಬ ಲೈನಾಸಿಂಗ್ ಲೈರಂಬನಿ ಅರಿಬ ಮತಂದುಗಿ ಲೈರಕ್ಲಬ ಲೈನಾ ತೆನಾಸಿಂಗ್ ಮನುಂಗ್ದ ಕಾಂಗ್ನ ಸಂದೋಪ ಲೈನಾಸಿಂಗ್ಸು ಯಾಮ್ನ ಕಿನದುನ ಲಾಕಿಬನಿ ಕಾಂಗ್ನ ಸಂದೋಪ ಲೈನಾಸಿಂಗ್ ಮನುಂಗ್ದ ಮೆಲೇರಿಯಾಗಿ ಅಕಿಬದಿ ಹೌಜಿಕ್ಸು ಲೈರಿ ಮೆಲೇರಿಯಾದ ನತನ ಕಾಂಗ್ನ ಸಂದೋಪ ಅತೆ ಲೈನಾಸಿಂಗ್ ಮರಕ್ತ ಜಪಾನೀಸ್ ಎನ್ಸೆಫಲೈಟಿಸ್ಗೆ ಮಿಂಗ್ ತಾಪದ ಮಿಪಾಯಿನರಂಬ ಅದು ಹೌಕಿಬ ಮತಂ ಖರದಗಿದಿ ದೆಂಗಿದ ಓನ್ಖ್ರೆ ಲೈನಾ ಅಮದಿ ಲೈನಾಸಿಂಗ ಮರಿ ಲೈನಬಸಿಂಗ್ ಮತಾಂಗ್ದದಿ ಮಾಲೆಮ್ಗೆ ತೊಂಗಾನ್ ತೊಂಗಾನ್ ಮಫಂಸಿಂಗ್ದ ಸಂದೋಕ್ನರಕ್ಕಿಬ ಐಸಿಐಬಿ ಏಡ್ಸ್ ಕೋವಿಡ್ 19 ಸೈಥೆಂ ಮಣಿಪುರದ ಯರೋಕ್ತಬ ನತೆ ಮಿಯೋಯ್ ಕಯ ಮಖಲ್ ಮಖಾ ಕಯಾಗಿ ಲೈನಾಸಿಂಗ್ನ ಮರಮೊಯ್ದುನ ಸ್ಟೇಟ್ ಅಸಿದ ಮಿ ಮಯಾಮ್ ಅಮ ಲೈಕಿದ್ರೆ ಅದುಬು ಹೌಜಿಕ್ ಮಾಲೆಮ್ಗೆ ಅಯ್ನ ಹೊಂಗ್ಲಕ್ಲಿಬ ಅಯಿಂಗ್ ಅಸ ಅಕೊಯ್ಬಿಗೆ ಫಿವಂ ಅಮದಿ ಲೇಪ್ತನ ಸಾಥೆಂಗ್ನದುನ ಲಾಕ್ಲಿಬ ಕ್ಲೈಮೇಟ್ ಚೇಂಜ್ಗೆ ಫಿವಂ ಅಸಿದ ಮಿಯಾಮ್ನ ಮಾಯೋಕ್ನರಿಬ ಲೈನಾ ತೆನಾಸಿಂಗ್ಗೆ ಮರಕ್ತ ಮಾಲೆಮ್ಗೆ ಮಿ ಖ್ವಾಯ್ದಿಗೆ ಮಸಿಂಗ್ ಯಾಮ್ನ ಹೇನ ಹಾರ್ಪಜಿ ಕಾಂಗ್ನ ಸಂದೋಪ ಲೈನಾಸಿಂಗ್ನ ಒಯ್ರಿ ಕಾಂಗ್ನ ಸಂದೋಪ ಲೈನಾಸಿಂಗ್ಗೆ ಮನುಂಗ್ದ ಹೌಕಿಬ ಚಹಿ 2025 ಮಣಿಪುರದ ಮರುಅಯ್ನ ಇಂಫಾಲ್ ಏರಿಯಾದ ಅಕಿಬ ಫಂಗ್ಲಬ ಮೋಂಗ್ದ ದೆಂಗಿ ಲೈನಾ ಸಂದೋರಕ್ಕಿ ದೆಂಗಿ ಮಗ್ನ ಮಿ ಸಿಕ್ಕಿಬಗೆ ಆಫಿಸಿಯಲ್ ಅಯ್ಬ ಥೊಯ್ದೋಕ್ಪ ರಿಪೋರ್ಟ್ ಲೈನಕ್ಕಿದ್ರಬಸು